0: ಲೈವ್ ಎಫ್ಎಂ
1: ನೆಟವಿನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕಡೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ಬಡವಿ ಗಣನಾವಕ್ಕೊಸ್ಸೇ ಶ್ರವಣೀಯ ಕಲೆ ಹಕೀ.